ಹೋಗೆ ಗುಜು ಖಾನ್ ಅಬುವ ಜತಿ ದೋರೊಂದಾರೆ ಗುಜು ಖಾನ್ ಅಬುವ ಜತಿ ದೋರೊಂದಾರೆ ಚಿದ ಬಾಬು.